ಕೆಜಿ ಸಾಫ್ ಎಕ್ಸೆಲ್, ಟಾಪ್ ಲೋಡ್ ಮತ್ತೆ 6 ಕೆಜಿ ರಟ್ಟು ಇಂಟ ಮತ್ತು 2 ಕೆಜಿ ಸಾಫ್ ಎಕ್ಸೆಲ್ ನಿಶುಲ್ಕ. ಎಸಿ ಗಿಂತ ಫ್ರೀ ಇನ್ಸ್ಟಾಲೇಷನ್ ಅನಿ 0% ಬ್ಯಾಜ್ಮಾ ಸಜಿಲು ಕಿಸ್ತಾ ಸುವಿಧಾ ಸಾಥೆ ವಾಷಿಂಗ್ ಮಷಿನ್ ಮಾ 4 ವರ್ಷಕ್ಕೂ ಫುಲ್ ವಾರಂಟಿ. ಗೋದ್ರೆಜ್ ಸಂಘ ಮನೆ ದೇಖಿ ವಾವ್.